ಸಜಾನುತಮ ಸನುಪ್ರಭು ಭಗವಾನ್ ಸರ್ವಕುಂಠ ಮುಗತಮುಖಾಯಿ ಹರ್ಕೆ ಗುಣಗಾಯಿ ಅನುಕರಾಜ ಪೋಪಡೆಯಾಯಿ ಹರ್ಕೆ ನಾಮ ಕಥಾ ಮನುಪಾಯಿ ಭೋಜನ ಕಾಪರ ಸಂಗೀತ ರಸನಾ ಜಾಪತಿ ಹರ ಹನೀತ ಪರಿ ಸ್ವಕರ್ಣ ಸ್ವತನವಾಂತ ಹೃದಯ ಬಸ ಪೂರ್ಣ ಕುರುವಂತ ಸಾಧು ಸಂಪ್ರಾದಿ ಹು ನಿವಾಸ ಸರಸುಗುಣಾನುಪ್ರಕಾಶ ಶ್ಲೋಕ ಸರ್ಗುಣ ನಿರ್ಗುಣ ನಿರಂಕಾರ ಸನ ಸಮಾಧಿ ಯಾ ಪಾಪನ ಕಿಯಾನ ಕಾಪಿ ಪ್ರಜಾಪಷ್ಟಪತಿ ಜಪ ಅಕಾರಿ ಹುಕಾಶನ ದೃಷ್ಟಿಯತ ಪಾಪನ ತವ ಕೇತಿ ಉತ ಜಪತಾರಿ ಯಾಪನ ಸನ ಸಮಾಧು ತವೇರ್ ಬೃಹದ ಕೇಸ ಸಂಕುಮಾತು ಜಪಿಸ್ಕ ವರ್ಣ ಚಿಹನ ನ ಜಪ ತವ ಹರ್ ಶೋಕ ಕಹು ಕಸ ವ್ಯಾವತ ಜಪನ ಪಾರ ಪ್ರಮತಾಂಬೂಹ ಕಹ ಕಸುವದ ಪರಮ ಆಪನ ಕಿಲಾ ವರತಿ ಜನ ಕರ್ಣ ದೂಜಾ ಜ ಹೋತ ಪ್ರಭು ಕಿವರ ತನ ಬಂದ ಮುಕ್ತ ಕಹು ಕಿಸ್ಕೋ ಕನ ಜಾವಿ ಕಹ ಹರ ಗಮ ಅಪಾರ ತವ ನರ್ಕ ಸ್ವರ್ಗ ಕಹ ಕೌನ ಅವತಾರ ಜವ ನಿರ್ಗುಣ ಪ್ರಭು ಸಾಹಿ ಸುಭಾಯ ತವ ಶಿವ ಸಕತ ಕಹ ಹು ಕಿಠಾಯಿ ಜಾವ ಆಪ ಆಪ ಆಪನ ಜೋ ತರ ತವ ಕೌನ ನಿರ್ಡರ ಕೌನ ಕಾ ಡರ ಆಪನ ಚಲ ತಾವ ಕರ್ಣ ಯಾರ ನಾನಕ ಠಾಕುರ ಗಮ ಅಪಾರ ಬನಾಸಿ ಸುಖ ಅಪನಾಸನ ತಹ ಜನಮ ವರ್ಣ ಕಹ ಕಹ ಬನಾಸನ ಜಬ ಪೂರ್ಣ ಕರ್ತಾ ಪ್ರಭು ಸೂಯಿ ತವ ಜಮ ಕುತ್ರಾಸ ಕಹ ಹು ಕೆ ಸೋಯ ಜಬ ಅವಗತಿ ಆ ಗೋಚರು ಪ್ರಭಿ ಕಥ ಚಿತ್ರಗುಪ್ತ ಕೇಹ ಪೂಷತ ಲೇಖ